0: ባለ በር ነው
1: ಕಿರೆಬಾಂಗ್ ನಬಾಬುನ್ ನಸ್ಕಿಂಗ್ ಜೂರಿಂಗ್ ಅಲ್ಲಿ ದಿಂಗ ಬನ್ಯಾ ಸಂಕಿಯಂಗ್ ತೆಬುಂಕೋ
2: ಜಾಗೋ ಓತಿಬೋ
0: ಎ ಬರಾ ಕೆಲವಸ ಉಂಗಾಗಿ ಸಿಮ್ಮ ಅತ್ತೋ ಕಸಿ ಅಸಂಗ್ ಸ್ಕೈ ಓರ್ರ ಕ್ವಾಕಾಯ್ ಅಲ್ಲಿಗ ಕೆಲ್ಕಾಮೆ ಅಸೆ ಕುಕುಲ್ಯಂ ಕಾವ್ ಫಾನಮ ಕವರ ಓರ್ರ ಕ್